0: ಬನ್ನು ಅದು ಕಾ ಹೇಳ್ತಾ ಫಿಲ್ಮ್ ಅದು ತುಂಬಾ ಕಡ್ಡೆ ಸಾಬ್ರು ಹೋಗ್ತೀನಿ ಸಾಬ್ರ ಬಿದ್ದು ನಿಮಗೆ ನಸಿ ಇಬ್ಬಿಗು ತಕ್ಕು ಆಯ್ತು ಮಾಲತ್ ಮಾತಾನಿ
1: ಅಮ್ಮ ತಕ್ಕು ಆಯ್ತು ಅಮ್ಮ ತುಂಬ ಹೇಳ್ತಾ ಎಲ್ಲಿ ಫಿಲ್ಮ್ ಬಾ ಹಿಂಗಿನ ಸಮದ ಕೋಮ ತಗುದಾಯ ನೀ ಹೇನಿ
0: ಸಮದ ಕೋಮ ತಗುದಾಯ ಮಹಾಯ ಅಣ್ಣವ
1: ಸಿಂಕೆದು ಕೇನಿಕೆದು ಫನತ್ರ ಹಿಮ್ಮ ಅಂಗಲ ಅಣ್ಣವ
0: ಕದು ಎಬಿಗೆ ಕಹಾಣಿ ಫಲತ್ ಮಹದ ಅಂಗಲಿ
1: ದುಮ ಮಾನ ಅಮ್ಮ ಕದು ಫನತ್ ಹಬಸಿ ನೂನು ಮಾರಡಿ ಅಂತ ಏನಿ ಮಹ ಓ ಹೇಳ್ತಾ ತಾ
0: ಮನ್ನ ಯಾ ಯಾ ಬಾಯ್
2: ಇಂತಿ ತವಲೆ ಅಯ್ಯುಂತಿ ಆಡಿಗೆ ಮತನ್ ಕಿನ್ನಿ ಕ ಅಯ್ಯಯ್ಯೇನೋ ಮದೇದಲ್ತ ಸುಗೇತ್ ಕೆ ಸುಗಿನಮ್ಮ ಕೆದು ಫನತ್ ಕಡ್ಡಂ ಅಸ್ಸ ಕೊತ್ಲಿ ಅವಲ್ ಕಾಕೆ ತೊರ್ರುಕ ಅನುಕ್ತೆನೆಯ್ಯೆನ್ ಸುಗಿನುಂ ಸುಗೇತ್ ನುಮುಲ್ ಎಬ್ನಾಯ್ತು ಓರ್ಬೆಯ್ಯೆನ್ ತೊಕ್ಕೆಲ್ ಮಸ್ಸ ಕಡ್ಡಾ ಕೆ ಲೇದಲೆ ಕೂದ್ ಕೊಹವೆ ಕಾಕ್ ಇಯ್ಯಯ್ಯೆನ್
0: ನಮ್ಮ ಕದ ಫನತ್ ಕಹಾಣಿ ದಲ್ತಾನ ಫರಿ ಕುಮಾರಿ ಮಹಾಯ್ದವೇನಿ
1: ಓ ಮೂಯ್ ಹಲವಯಾಯ್
2: ಎದ್ದೇ ಮೇತೆಂ ಹಿನ್ನಮ್ಮೈ ಕಾ ಅಬಿ ಲೇದ ಕೆನ್ ತಾಗ ಒಗ್ಗೊಲೆಯ್ಯನ್ ಸುಗೇತ್ನುಂ ಅಭಿಹ್ಯಾಂಕೂ ರಿಹಿಮಿಕ್ತೆನ್ ಅದ ಅರೆ ಐ ಬುಲ್ಲಿಯುಕ್ ಹಿತ್ತಗೇನ್
0: ಹಯನಲ್ ಕಡ್ಡಂ ಕಾಯ್ವೇನಿ
1: ಕಹ್ತಂಗು ಹುಳ್ಕು ಹಬ್ಬಿಡೆ ತಿಳಹೇನಿ ಯುಹ ಕಹವರಿಸೆನಿನ್ನಲ
2: ತೊಕ್ಕೆ ಕೇನಿಲ್ಯ ಮೇತೆಹ್ಯನ್ ಸುಗಿನುಂ ಕಾ ಅಬೆನ್ ರಿಹಿಂ ಒಗ್ಗೊಲೆ ಸುಗೇತ್ನುಂ ಸುಗಿನುಂ ಕೆಂಗಬರ್ ಗುಫೆವೇಮಿ ನೌ ಅಡ್ಹು ರೂಫ ಯುಯ್ಬುಲ್ಲೆ ತಕ್ಕೈಕ್ಕ ಕಾಹೊರ್ಬಿಸೇನಿ ಸುಗೆನ್ ಇಬ್ನ ಕೈನಕ್ ಸುಕ್ತೆಯ್ಯನ್ ಸುಗಿನುಮಿ ಇನಕ್ ಕೊಕ್ ದುಮ ಬಯಬ ಅಲ ಕೊಹ್ ಒರ್ಬಿಸ್ನ ಅಡ್ಹುಕ್ ತೆತ್ ಗೇಸೀಸೆನ್ ಕೇನಿಕ್ ಮರಿ ಯೊಬ್ಬಮ್ ಎಲ್ಲ ಅಂಬಾಲಕ್ಕೆಲ್ ಹಿತ್ತೆಯುಬ್ಲೆವ್ವಕ್ ಉರಿಗತ್ ಗರಿ ಗಂಬಿಲ್ ಹೃದಯ್ಯನ್ ತೊಹಿಂಕಿ ಆಡಿಗುಕ್ ಅಬೆಹ್ಯನ್ ಸುಗೇತ್ನುಮ್ ಅಮೋಲ್ ಕೇನಿಕ್ ಸೊಲ್ಲಯ್ಯೆ ಅಂಗಾಸಲ ಹ ಹ ಅಡ್ಹುಕ್ ಹಣೆ ಹಂಗಾಯ್ದಕ್ ತಮುಹ್ತಾಯ್ಸೆ ಎಡ್ಹಯ್ಯೇನಿ ತಮಹದು ಮಸಿಮ್ಮರಿ ತಮಾತಿ ಹದೊನೆಯಸ್ಕೊಮೇ ತಮಹತೊಹಿ ಹಣೆ ಎಡ್ಹಯ್ಯೆನ್ ಇಸಿಬಡಿ ಬೀಲು ಬಾಹಂ ಫಡೆವಾಯ್ತೆ ಸುಗಿನುಮಿ ಇನ ಫನತ್ರದಕ್ ಅಬಾರೋ ಕೇ ಬ್ರೇರೆಹ ಅಬ್ತೆಯ್ಯೆನ್.

0: ಐಸಾಯ್ ನಸೀಬನ್ನ ಅಡಲ ಗೆಡ್ಡೆ ಅಕಾಕೋ ಸೇರ ಮಹಲಿ ಕೇ ಬುಡ ಮರಹನ ನಿಯಾನ ಮಕ್ಕು ಮಾನೆ ಹಿನ್ನಕ್
1: ಮಹಗಾಡ್ ಗನ್ ಗೋಲಾನಿ ಮಾಣಿ ಓ ಮಹಾ
0: ಯೋಲಿ ತರಿ ಮಾಡಗಿ ಕೋ ಸೇರ ಮಕ ಮಾಂಡಲ ಗೆಡ್ಡೆ ಗಮ್ಮಿ ಆಡಿ ಹುಕ್ಕಿ ಹೋರಿಸ್
1: ನುಮ್ಮ ಇಂದಕೆ ಅಬ್ದಲ್ಲಾ ಯಾ ಬಿ ನಗಮ ಗೋರಿಸ್ ನವರ ಗೋರಿಸ್ ನನೆಂಡೆ
2: ಕೇರು ಸಿಂ ಕತ ಹಯವಕ ದಾವತ್ ಹಿನ್ನಕ್ ಅಮ ಗೋರಮ್ಮ ಕಬನ ಓನಕ್ ಹಬ ದಾವತ್ ಕತ ಗೋರಮ್ಮ ಕಬನಕ್
3: ಅವಾಡೊಂಕಿ ಯೋ ಅಂಬಲ್ತಾ ಅಕ್ಸರ್.